ಮಂತೆ ಶಬ್ದ ಮತ್ತೆ ಗುರುಮತ ಗಡಪಾಗಿ ಅನುಭವ ಆನದ ಮೂಲ ರಾಮ ಸರ್ ದೇಶ ಗುರು ಸರ್ಬಿ ಜತೆಯ ಆದ ಜುಗಾದ ಮತ್ತು ಗುರುಮತ ಹರ